0: ಸರಸ ರಂಗ ಗಹನ ಕರಿತಿ ನಯನ ಓಲೆ, ಗಡದ ನಿಳೆ ಗಡದ ನಿಳೆ ಜಲದ ಭರುನಿಯಾಲೆ, ಧೂಸರ ಹೋ ಕ್ಷಿತಿಜ ತ್ವರಿತ ಘೋರ ಪಥಿ ಅಚಲ ಚಕಿತ, ತೃಣವಿಸರುನಿ ಜವಳಿಲತೆ ಖಿಳವಿ ಗಗನಿಡೋಳೆ, ಗಡದ ನಿಳೆ ಗಡದ ನಿಳೆ ಜಲದ ಭರುನಿಯಾಲೆ, ಟಪ್ಪ ಟಪ್ಪ ಟಪ್ಪ ಪಡತಿಥೆಂಬ ಮನಿ ವನಿಸೆ ವಿಜತಿಡೋಂಬ, ವತ್ಸಲೆಯೇ ವಾಸ ಭೂಮಿ ಆಶೀರ್ವಚ ಬೋಲೆ, ಗಡದ ನಿಳೆ ಗಡದ ನಿಳೆ ಜಲದ ಭರುನಿಯಾಲೆ, ಶೀತಲತನು ಚಪಲ ಚರಣ ಅನಿಲಗಣ ನಿಘಾಲೆ, ಗಡದ ನಿಳೆ ಗಡದ ನಿಳೆ ಜಲದ ಭರುನಿಯಾಲೆ. ಶ್ರೋತೆ ಹೋ, ಗೋವ್ಯಾಚ್ಯಾ ನಿಸರ್ಗರಮ್ಯ ಭೂಮಿತ್ ವಾಢಲೆಲ್ಯಾ ಕವಿ ಬೋರಕರಾಂಚ್ಯಾ ಮನಾತ್ ನಿಸರ್ಗಾವಿಷಯಿ ಅಪಾರ ಪ್ರೇಮ. ಮ್ಹಣೂನಚ್ ತ್ಯಾಂಚ್ಯಾ ಕವಿತೆತ್ ನಿಸರ್ಗ ಹಾ ಫಕ್ತ ವರ್ಣನಾಚಾ ವಿಷಯ ನಾಹೀ, ತರ್ ತೊ ಏಕ್ ಜೀವಂತ ಸಖಾ ಬನೂನಚ್ ವಾವರತ್ ಅಸ್ತೋ. ಆತಾ ಹೇಚ್ ಪಾಹ ನಾ, ಯಾ ಕವಿತೆತ್ ಗಡದ ನಿಳೆ ಗಡದ ನಿಳೆ ಜಲದ ಭರುನಿ ಆಲೆ ಹ್ಯಾ ಪಹಿಲ್ಯಾಚ್ ಓಳಿತ್ ಕವಿ ಆಪಲ್ಯಾ ನಜರೆಸಮೋರ್ ಪಾವಸಾನೆ ಭರಲೆಲೆ ನಿಳೆಶಾರ ಮೇಘ ಉಭೆ ಕರ್ತಾತ್. ಹೀ ಕೇವಳ ಢಗಾಂಚಿ ದಾಟಿ ನಾಹೀಯೇ ಬರ, ತರ್ ಜಣು ಕಾಹೀ ಆಕಾಶಾನೆ ನವ್ಯಾ ಋತುಚ ಸ್ವಾಗತ್ ಕರಣ್ಯಾಸಾಠೀ ಏಕ್ ಭವ್ಯ ದರ್ಬಾರಚ್ ಸಜವಲೆಲಾ ಆಹೆ. ಶೀತಲತನು ಚಪಲ ಚರಣ ಅನಿಲ ಗಣ ನಿಘಾಲೆ ಯಾ ಓಳಿಂಕಡೆ ವಿಶೇಷತಃ ಲಕ್ಷ ವೇಧಲ ಜಾತ. ಕೇವಳ ವಾರಾ ನಾಹೀ ತರ್ ಅನಿಲ ಗಣ ಮ್ಹಣಜೆ ಅನೇಕ ವಾರ್ಯಾಂಚಾ ಸಮೂಹಚ ಜಾತೋಯ. ಆಣಿ ತೋ ಕಸಾ ಜಾತೋಯ ತರ್ ಅತಿಶಯ ಚಪ್ಪಳತೆನೆ ಜಾತೋಯ. ಆಣಿ ಯಾತ್ ವಾರ್ಯಾಲಾ ಚಪ್ಪಳ ಚರಣ ಅಶೀ ಪ್ರತೀಕಾತ್ಮಕ ಉಪಮಾ ದೇಖಿಲ್ ದಿಲಿಯ. ಆಣಿ ಇತ್ಕಚ ನಾಹೀ ತ ತ್ಯಾಚಿ ತನು ಮ್ಹಣಜೆ ತ್ಯಾಚ ಶರೀರ ಆಹೆ ತರೀ ಕಸ ತ ಅತಿಶಯ ಥಂಡ. ಹೀ ಸಂಪೂರ್ಣ ಕವಿತಾ ವಿಶಿಷ್ಟ ಗೇಯತಾಪೂರ್ಣ ಆಹೆ ಹೆ ಆಪಲ್ಯಾಲಾ ಲಕ್ಷಾತ್ ಆಲಚ ಅಸೇಲ್. ಗಡದ ನಿಳೆ ಗಡದ ನಿಳೆ ಹ್ಯಾ ಅನುಪ್ರಾಸ ಅಲಂಕಾರಾಮುಳೆ ಹೀ ಕವಿತಾ ಆಣಖೀನಚ ಖಾಸ ವಾಟತೆ. ಮರಾಠಿ ಕವಿತೆವರ್ ವಿಶೇಷತಃ ಪಾವಸಾಚ್ಯಾ ಕವಿತಾಂವರ್ ಪ್ರೇಮ ಕರಣಾರ್ಯಾ ಪ್ರತ್ಯೇಕಾಲಾಚ್, ಅಗದೀ ಪಾಊಸ್ ಮ್ಹಟ್ಲಾ ನಾ ಕಿವಾ ಪಾವಸಾಳಿ ಹವಾಮಾನ ದೇಖಿಲ್ ಝಾಲಂ ತರೀ ಹೀ ಕವಿತಾ ಆಪೋಆಪ್ ಡೋಳ್ಯಾಂಸಮೋರ್ ಯೇತೆಚ್.
1: ಸರಿವರ್ ಸರಿ ಯಾ ಮಾಲೆತ್ ಆತ್ತಾಚ ಆಪಣ ಐಕಲಾ ಕವಿ ಬಾಭ ಬೋರಕರ್ ಯಾಂಚ್ಯಾ ಗಡದ ನಿಳೆ ಗಡದ ನಿಳೆ ಯಾ ಕವಿತೆಚಾ ಮಧುರಾ ಲಿಮಯೆ ಯಾನ್ನಿ ಘೆತ್ಲೇಲಾ ಕಾವ್ಯವೇದ. ಯಾ ಕಾರ್ಯಕ್ರಮಾಸಾಠಿ ನಿರ್ಮಿತಿ ಸಹಾಯ ಕೇಲ ಹೋತ ಸಂಕೇತ್ ಗಾಯಕವಾಡ್ ಯಾನ್ನಿ, ಆಣಿ ಯಾ ಕಾರ್ಯಕ್ರಮಾಚೆ ಸಾದರ್ಕರ್ತೆ ಹೋತೆ ಗುರುನಾಥ್ ತೇರ್ವಣ್ಕರ್.